ದೇವಿದ ದಕ್ಷಿಣೆಯುಪಜಾಯು ಆದ ಅಂತ ಕೆ ಅವತಾರ ಸೋಯಿ ಗುರು ಸಮಿ ಹೋ ಹುಮಾರ ನಮಸ್ಕಾರ ತಿಸಿಹಿ ಕೋ ಹುಮಾರಿ ಸಕಲ ಪ್ರಜಾಜನ ಆಮ ಸುವಾರಿ ಸೇವಕನ ಕೋ ಸಾವ ಗುಣ ಸುಖ ದೀಯೋ ಸತ್ರನ ಕೋ ಪರಮೋ ಬದ ಕೀಯೋ